ಅಂತ ನಿಶ್ಚಯವನ್ನ ವಿದ್ಯಾರ್ಥಿ ಪ್ರಯತ್ನಿಸಿ ಪ್ರಧಾನ ಸಮಯ ಸ್ವಾತಂತ್ರ್ಯ

0: ಶ್ರೇಣಿಯ ಕೃಪಾಲ ಎಫ್ಎಂ ಪ್ರಸಾದ್ ಕಾರ್ಯಕ್ರಮ ಸ್ವಾಸ್ಥ್ಯ ಕಾರ್ಯಕ್ರಮ ಕೋರ್ಟಿಯ ಶ್ರೀ ಚಂದ್ರಕುಮಾರ್ ಸ್ವಾಮಿ.
1: ನಮಸ್ಕಾರ.
2: ಸುಮ್ಮ ಸಾಯ್ ರಾಸಾಯನಿಕ ಪಿಸಾದಿಗೂ ಸರ್ಕಾರ